0: ಸಿಂಹವು ಸೌನ ಕಾದಿರಿಸಿ ಪ್ರಣಾಲಿ ಅವಯೋ ಶ್ರೀಮದ ಭಾಗವತ ಮಹಾಪ್ರಾಣಾಂತರ್ಗತ ಅಯಲಿ ಕಥೆ ಕಥಾ ಗೋವರ್ಣನ ವಿಸ್ತಾರ ಗಣೇಶನೆ ಸಂಕಿತ ಮಾನ ಮಹಾರಾಜ ಪರೀಕ್ಷಿತ ಕಾವಿರ್ಮಾ ಸುಖದೇವ ಸ್ವಾಮಿ ಬಾತ ಕಥಾ ಕೋ ವಾಚನ ಗರ್ಣ ಭಯಕೋಶ ಸೌನ ಕಾದಿರಿಸಿ ಪ್ರಣಾಲಿ ಅವ ಉತ್ತನ ಪಾದ ರಾಜ ಛೋರಾ ಧ್ರುವ ಕೋ ವರ್ಣನ ಬತಾವು ಅವ ಭಗವಾನ್ ಶಾಮ ಸದಾಶಿವಜಿ ಮಹತ್ವಪೂರ್ಣ ಕಥಾ ಕೋ ವರ್ಣನ ವಿಸ್ತಾರ ಪ್ರಸ್ತುತಿ ಗರಿಸಿಕೆ ಅವ ಸನಕಾದಿಚಾರ
1: ಸರ್ಗಾದಿ ಚಾರ ನಾರದಲ್ಲೇ ಪಾಂಚ ರಿಬುಲೆ ಛ ಅರುಣಿಲೆ ಸಾತ್ ಹಂಸಲೆ ಆಟ ಎತಿಲೆ ನೌ ಎತಿ ನೌ ಜನಾಲೆ ವಿವಾಹ ಗರೆನನ್ ಅವರು ಬಾಕಿ ಹಂಸಕೋ ಲಾಗೆ ಸ್ವಯಂ ಮನೋಗಾ ಜೇಠಾ ಛೋರಾ ಉತ್ತನ ಪಾದ ವಹಾಕಾ ದ್ವಿತಾ ರಾಣಿ ಎವಟಾ ಕೋ ನಾಮ ಸುರುಚಿ ಎವಟಾ ಕೋ ನಾಮ ಸುನೀತಿ ಜೇಠಿಕಾ ಘರಬಾಟ ಜನ್ಮಿ ಬಕ್ಸೆಕೋ ರಾಜಕುಮಾರ ಕೋ ನಾಮ ಧುರ್ವ ಕಾಂಕ್ಷಿಕಾ ಘರಬಾಟ ಜನ್ಮಿಯೋ ರಾಜಕುಮಾರ ಕೋ ನಾಮ ಉತ್ತಮ ಧುರ್ವರ ಉತ್ತಮ ದ್ವಿ ರಾಜಕುಮಾರ ಪರಸ್ಪರಮ ವಿರೋಧಾಭಾಸವೋ ಆಮಾರು ಕಾರಣದೆ ಜೇಠಿಕಾ ಛೋರಾ ಜವ ಸಮ್ಮಾನಿತ ಕಕ್ಷೆಮಾ ಜವ ಜಾನ ಸಕ್ನಿ ಭಯನನ್ ಕಾಂಕ್ಷಿಕಾ ಛೋರಾ ಆಮಾಕ ಕಾರಣಲೆ ಬಾಬಾಕ ನಗಿಚಮಾ ಪುರ್ಯಾವನೆ ಕೋಶಿಶ ಸದೈವ ಭಯ ಇಸ್ ಕಾರಣ ಏಕ ದಿನ ಜೇಠಿಕಾ ಛೋರಾ ಧುರ್ವ ರಾಜಕುಮಾರ ಖೇಲ್ದೇ ಖೇಲ್ದೇ ಖೇಲ್ದೇ ಬಾಬಾ ಕಾಕಪಲ್ಟಾ ಟಕ್ಕ ಪುಗ್ನು ಭಯೋ ಥಿಯೋ ಬಾಬುಕ ಕಾಖಾ ಪುಗಿಸಕೆ ಪಿ ಛೋರಾ ಬಸುಮ ಬಸುಮ ಲಾಯೋ ಬಸಿದಿ ಅನಿ ತತ್ಕಾಲಮೈ ಕಾಂಕ್ಷಿ ಆಮಾಲೆ ದೇಖ್ನು ಭಯಸ ರಾಹ ಮೇರೋ ಛೋರ ಬಸ್ನೆ ಕಾಕಪಲ್ಟಾ ತ ಅಭಾಗಿನಿ ಘರಬಾಟ ಜನ್ಮೇಕ ಛೋರೋ ಬಸ್ನ ಪಾಉಚಸ್ ಕೈ ತೇರಿ ಆಮಾ ಮನ ಪರ್ದೋ ಭಯದೇಖಿ ತೇರೋ ಬಾಬುಲೆ ಮಲಾಯ ಬಿಹಾ ಗರ್ನು ಪರ್ನೆ ಜರುರತೇ ಹುದೈನ ಯಸೇ ಕಾಳೆ ತ ದಾಸಿಗ ಛೋರೋ ಮೇರೋ ಛೋರೋ ಬಸ್ನೆ ಠಾವ ಬಸ್ನೆ ಮನೆ ಟಪಕ್ಕ ಟಿಪೇರ ಫಾಲ್ ದೀಛನ್ ಬಾಬುಕ ಕಾಖಬಾಟ ಟಿಪೇರ ಫಾಲ್ ಗಲತ್ ತ್ಯಾರ ಫಾಲ್ ದಿನ್ ತರ ತ್ಯೋ ಗಲತ್ ತ್ಯಾರ ಫಾಲ್ದಾಖೇರಿ ಅಹ ಯೋ ಬಾಬು ಚೈಗೋ ಲಠು ಯೋ ಮೇರೋ ಛೋರೋ ತೈಲೆ ಬಂದಾ ಹುಂಚ ಬಂದೇನೆ ಕಾಂಚಿಗ ಡರ್ಲೆ ಥರರ ಯೋ ಪನಿ ಮೇರೇ ಛೋರೋ ತೈಲೆ ಬಂದಾ ಹುಂಚ ಮನ್ನ ಪರ್ದೇ ಪರ್ದೇನ ಕಡಾ ನಿಗರಾನಿ ಸಾರ್ ಥರರ ವೈಗೋ ತೈಲಿ ವೈಗೋ ಮಾರ ಹಾತ್ ಮೊಲ್ಲ ಸಾಲ್ಚಲ ತನ್ನಲೈ ಸಿಲ್ಲಿ ರ ತೇಸ್ ಕಾಳಲ್ಲಿ ಜೇಠಿ ಮಹಾರಾಣಿಗಾ ಛೋರಾ ರುನೇ ರುನೇ ಪಾಂಚ ವರ್ಷಕ್ಕೂ ಬೌರ ಧುರ್ವ ಜಾನು ಪಾಂಚ ವರ್ಷಕ್ಕೂ ಧುರ್ವ ರಾಜಕುಮಾರ ಗೈಕ ದೇಖೆ ರಾಮ ಭನ್ನು ಮೇರೋ ಬಾಬಾ ಆಜ ಸಾಂಜಕ ಪ್ರಹರ ಕಿನ ರುನೇ ಆಯ ಮೇರೋ ಸಾನು ಕಿನ ರೋಕು ಭನೇರ ಛೋರಾ ಕಾಖಮಾ ರಾಖೆ ರಾಮಲೆ ಭಂದಾ ಛೋರಾ ರಾಜಕುಮಾರ ಧುರ್ವ ಗಲಾ ಅವರುದ್ಧ ಬೋ ಆಖಾ ಕಾರು ಧಾರಾ ಮೋತಿ ಕಾ ದಾನಾ ಜೈ ಚುಯ್ಯು ಬೋಲ್ನ ಸಕ್ತೈನ ಭನ ನ ಭನ ಮಾಬಾ ಆಮಾ ಆಜ ಬಾಬಾ ಕಾಖಮಾ ಗೈರ ಬಸೇಕ ಸೌತಾನೆ ಆಮಾಲೆ ಗಲತಿಯರ ಟಿಪೇರ ಫಾಲ್ದಿನ ಮಲೈ ಧೇರೈ ಠಾವ ಠಕ್ಕರ ಖಾಯಕ ಶರೀರ ಮರಮ ಮರಮ ಪೀಡಾ ಪರೇಕು ಕಳೆ ಜ್ವರ ಮುಟು ಮಾ ಚಿಯಾ ಚಿಯಾ ಮೇರು ಮಾತಾ ಸ್ತ್ರೀ ಎಸೈಲೆ ಮರ್ದೇ ಆಯೋ ಆಮಾ ಮಲೈ ಆಜ್ಞಾ ದಿನೋಸ್ ಮ ಜಂಗಲ್ ಜಾನ್ಸು ಆಮಾ ಸಂಗ ಕೈ ಸಮಯ ಲಾಗಿ ಛುಟ್ಟಿನ ಪರ್ನೆ ಭೋ ಎಷ್ಟು ಪಾಂಚ ವರ್ಷಕ ಬಾಲಕ ವಚನ ಸುಂದಾ ಮುಟು ಮಾ ಗಾಠೋ ಪಾರಿರ ಹೊರಿಲೆ ಢಾಲೆ ಬ್ರೇಕ್ಸೆ ಝೈ ಭೈ ಮಲ್ಲ ತಾರಿ ರಾಮರ್ ಹೃದಯ ಹೃದಯ ಭನ್ನು ಮೇರೋ ಬಾಬಾ ಜಾನು ಹೃದಯ ತಿಮಿ ಎವಟಾ

0: ಅದನ್ನ ಕಾಣಲ ಬೈನಾರೈತ ಗುಡಿ ಕಲ್ಮಾತೋ ಕದೆ ನಾಳ
1: ಬಾಯು ಅರ್ಜನ ಕಾಣಲ ಏ ವೈನಾರಾಯ್ತ